0: ಓಕೆ ಜಿ, ಡೇರೆ ಸಾತ ಮೆಹರಬಾನಿ, ಡೇರೆ ಶುಕ್ರಿಯಾ. ಅವ್ರು ಇದನ್ನು ಮಾತ ನ್ಯಾಸ್ ಅಲ್ಲಿ ಮೊಮ್ಮದ್ ಕೀಗಿ ಕತಾಸುದ ಕರಕ್ಸರ ತಾಲೂಕ್ ನರಿ, ಕತಾಸುದ ಬನುಸರ ತಾಲೂಕ್ ನರಿ, ಕದ ನವರಂಗ್ ಸರ, ಕದ ಡೊಮೇಲ್ ಸರ, ಕದ ಲಕಿ ಮರವತ್ ಸರ, ಯದ ಕನಕ್ ಪೋಪ್ ದಬ್ಬನೋ ಪೋಳು ಗಟು ಬಾಂಡು ಅಲಾಖು ಕಿ ಸಮಂಗ್ ಅವಾಸ್ ಅವ್ರಿಜಿ ಅವತಾಸು ಪಕೂರ್ ಕಿ ದ ಮೇದಿ ಬಿಮಾರ್ ದೇ, ಯಾದ ಟೆನ್ಷನ್ ಡಿಪ್ರೆಷನ್, ಯಾದ ಎಂಗ್ಸೈಟಿ ಬಿಮಾರ್ ದೇ, ಯಾ ಬದನ್ ಕಿ ದರ್ದು ನದಿ ನೊತಾಸು ಚಿಕಮ್ ದೇ ದ ಹೈ ಕಾಸ್ಮೆಟಿಕ್ ದ ಕಬ್ನಿ ದ್ರಿ ದವಾಯನ್ ಇಸ್ತೇಮಾಲ ಹೋಯ್, ದ ಮೇದಿ ದ ಪಾರ ದ ಲೈಪೋಸೈಮ್ ಶರ್ಬತ್ ಇಸ್ತೇಮಾಲ ಹೋಯ್, ದ ದರ್ದುನು ದ ಪಾರ ದ ಪೆನ್ಝೈಮ್ ಗೋಲೆ ಇಸ್ತೇಮಾಲ ಹೋಯ್, ಅವ್ ದ ಟೆನ್ಷನ್ ಡಿಪ್ರೆಷನ್ ಎಂಗ್ಸೈಟಿ ದ ಪಾರ ದ ಜಂಕುಪಾಸ್ ದ ಇಸ್ತೇಮಾಲ ಹೋಯ್, ಅವ್ ಕತಾಸು ಕಿದ್ದ ಕಿಸ್ಮ ಬಿಮಾರಿ ಮೌಜೂದ್ ಇದಿ ನು ದದಿ ಕಿಸ್ಮ ಬಿಮಾರು ದ ಪಾರ ತಾಸು ಮಾ ಸರ ಖಬರಿ ಕವಲೆ ಶೈ ಪ 0336 88 85 0 97 ಬಾನಿ ತಾಸು ಖಬರಿ ಕವಲೆ ಶೈ 0 3 4 5 8 5 0 9 ಬಾನಿ ತಾಸು ಕಾಲಿ ಕವಲೆ ಶೈ ಜಿ. ಓಕೆ, ಬಹುತ್ ಶುಕ್ರಿಯಾ, ಡೇರ ಜಾತ ಮೆಹರಬಾನಿ, ಡೇರ ಜಾತ ಶುಕ್ರಿಯಾ ಜಿ. 0 315 693 594 7 ಮಾಂದಿ ಜಮಾ ಸರ ಖಬರಿ ಕೋಲಿಸಿ ಜಿ. ದ ಜಮಾ ದದಿ ಪ್ರೋಗ್ರಾಮ್ ದ ಲೈವ್ ಕಾಲ್ ನಂಬರ್ ದೇ ಟಿಕ್ ಶುಜಿ ಕತಾ ಸುಸುಕಮ್ ದ ಮೇದಿ ಬಿಮಾರಾನೆ ಕಬಜಾತಿ ಖುದ್ ಪಖಪಲ ತಾತ ದ ಮೇದಿ ಮಸಲದ ಯಾ ಪಕೂರ್ ಕಿ ನಾರಿನ ಜನಾನ ಚಾತ ಹಮ್ ಚಿಕಮ್ ದೇ ಅಗಾ ದ ಮೇದಿ ಮಸಲದ ನೊತಾ ಸು ಚಿಕಮ್ ದೇ ಅಗಾ ದ ಮೇದಿ ದ ಪಾರಾ ದ ಲೈಪೋಸೈಮ್ ದ ಮೇದಿ ಶರ್ಬತ್ ಇಸ್ತೇಮಾಲ್ ಕೈ ಔ ದ ಟೆನ್ಷನ್ ಡಿಪ್ರೆಷನ್ ದ ಎಂಗ್ಸೈಟಿ ದ ಪಾರಾ ಚಿಕಮ್ ದೇ ಅಗಾ ತಾಸು ದ ಜಂಕು ಪಾಸ್ ದ ಇಸ್ತೇಮಾಲ್ ಹೋಯ್ ಟಿಕ್ ಶುಜಿ. ಇನ್ಶಾಲ್ಲಾ ದದಿ ಸರಬ ಚಿಕಮ್ ದೇ ಅಗಾ ತಾಸು ದ ಮೇದಿ ಔ ದ ಟೆನ್ಷನ್ ಡಿಪ್ರೆಷನ್ ದ ಎಂಗ್ಸೈಟಿ ಮಸಲ ಖತ್ಮೀಗಿ ಜಿ. ಕಾಲ್ ನ ತರಫ್ ತುಜು ಯುಸುಕ್ ಪಲಾನ್ ನಾಜಿ ಅವಸವೇಲ್ ಗಾಡಿ ಅವ್ದ ಕಮ್ ದಿನ 0 336 88 0 97 ಜಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ರೂರ ಬಖೇರ ಅಲಿ ಉಸ್ತಲೇ ಮಶೆ.
1: ವಾಲೇಕುಮ್ ಅಸ್ಸಲಾಮು ವರಹಮತುಲ್ಲಾಹಿ ವಬರಕಾತು. ಸರ್ ಜಿ ಸರಂಗ ಹಲತ್ತಿ
0: ಜುಹು ಅಲ್ಹಮ್ದುಲಿಲ್ಲಾ ಬಿಲ್ಕುಲ್ ಠಿಕ್ ಠಾಕ್. ಇಮ್ ತಾಸುರ ತು ಜಿ ಜು ಸುಖ ಖಬರಿ ಕೆ ಅವ್ದ ಕಮ್ ದಿನ ದೇ ಕಾಲ್ ಕಡೆ ದೇ
1: ಸಬ್ಲಿಯಾ ಖಬರ್ ಕೌ ದ ಶೈತಾನ ನಮ ಕಾಲ್ ಕಡೆ ದೇ ಜು ಮರಾತ್ ಫೌರತ್ ಜಿ ಫಹಿಮ್ ತವರಗಲ ಮುಟಟಿ ವಲ್ತಾ ಕನ
0: ಖಾ ಖಾ ಖಾ ಖಾ
1: ಅಲ್ತಾ ಜಿ ಮಾಡೋಸ್ತಲೋದ
0: ಲೈಪೋಸೈಮ್ ಶರ್ಬತ್ ದೇ ದದಿ ಮುಂಗ ತಾಸು ಲದಾಜಿ ಮವಾರಿ ದರ್ಕೌ ಚಿಪ ದುಕಾನ್ ಕೆ ಚಿಕ್ಕ ಚಿಪ ದುಕಾನ್ ಕೆ ತಿಮೈನ ನಶ್ವಲಿ ನುಮಯೋಳ ಸೈಶು ದ್ವೇಮ ಖಬರ ದಾದಾ ಚಿ ದಾ ಖಬರ್ ಅಜಾನ್ ಸರ್ ಯಾದ ಓಲರ ಚಿ ಜಮುಂಗ ದ ಲೈಪೋಸೈಮ್ ನ ಅಲಾವಾ ಕಚರ್ತ ಕಿ ದುಕಾನ್ದಾರ್ ತಾ ಲಬಲ್ ಶರ್ಬತ್ ದರ್ಕೈ ನು ದಾ ಖಬರ್ ಅಜಾನ್ ಸರ್ ಯಾದ ಓಲರ ಚೆ ಜಮಂಗ ದ ಲೈಪೋಸೈಮ್ ದ ಶರ್ಬತ್ ಕೀಮತ್ ದ್ರಿ ನಿಮ್ ಸವದೆ ಸೋಗ್ ಬೇ ಪದ್ವ ಸವ ದರ್ಕೈ ಸೋಗ್ ಬೇ ಪದ್ವ ನಿಮ್ ಸವ ದರ್ಕೈ ಮಂಗೆ ಕದಲ 50 ರೂಪಾಯಿ ಗ್ರಾನ್ ದರ್ಕೌ ಮಂಗೆ ಪಸಿ ಮವಾರಿ ದರ್ಕೌ ಚಿಪ ದುಕಾನ್ ಕಿ ತಿ ಮುತ್ಮೈನ ನಶ್ವೆ ಮೌಳಾ ಕಕೂರ್ ಕಿ ಇಸ್ತೇಮಾಲ್ ಕಕೂರ್ ಕಿ ಮುತ್ಮೈನ ನಶ್ವೆ ವಾಪಸಿ ದುಕಾನ್ದಾರ್ ಲರೌಳಾ ದ ಜಿ ಮವಾರಿ ಚಿ ಮುಂಗ್ ದರ್ಕೌ ನು ದ ಪದಿ ವಜ ದರ್ಕೌ ಚಿ ಮುಂಗ್ ಪೆ ಮುತ್ಮೈನ ಯು ಟಿಕ್ ಶುರುರಾ ದ ಬಲಿ ಕಪ್ನಿ ಜಿ
1: ದ ಖಬರ್ ಅದ ಕನ
0: ಹಾ
1: دا خبر ا چې موږ دې د وینا مطمئنه لای په ځای نه مطمئنه خو ونه سره دې پهیم سره ونه ځکه چې موږ درې ورای باندې استعمال کړ ډېر شو لکه ریزلټ ډېر څه لای نه کنه دا خبر نه ده چې موږ نه مطمئنه نه کنه مطمئنه هم خو ګان شته پغارت باندې د سره ونه دی وجنه دا دی وجنه مو کال ته وګ چې پټټی کې پغارت باندې ونه
0: ګوره زما خبر وره فهیم باندې د ټټی دنیا ودان نه د ټیک شو د فهیم نه علاوه د بنظیر پیکو سنټر دی دی های سکول ته مخامخ کوسه د دی کوسه کې د نن بنظیر پیکو والا دی ټیک شو

ಸೇರಿಸ ಜೊತೆ ಬೆಹದವನ್ನ ಬೆಹದ ಬೆಹದವನ್ನ ಕ್ಷುಲೇವನೆ ಕಲಾಂ ಕ್ಷುಲೇವನೆ ಪೆಗಾಂ ಕ್ಷುಲೇವನೆ ಖಬರ್ ಕಿಸೆ ಕ್ಷುಲೇಕಲಿದಿ ಅಡೇರ್ ಜೊತೆ ಬೆಹದ ಮರಣದ ಕಿಶ್ ಕೊರಿಯ ಅದಕ್ಕೆ ಆ ಪ್ರೋಗ್ರಾಮ್ ಸೆ ಮೆಸೇಜ್ ರೋಹಲ್ ಜಾದ ಟುಲ್ ದರ್ತ ಸಮಿಲಾವ ಅವ ಏಕನ ಸವ ಏಕನ ಜೆ ಸಲಾಮ್ ಬ್ರಾಂಚ್ ಖಾನ್ ವಜೀರ್ ಫ್ರಮ್ ಟಂಡಾ ರಜಮಕ ಬೈ ಪ್ಲೇಖ ನಜರ್ ಖ ನಜೀರ್ ಫಡಲಿದಿ ವರ್ತಕ ಮತ್ತು ವಿಜಿನ ಪಾಶ್ನ ವಜೀರಿಸ್ತಾನ್ ಲಗೆ ದಿಲ್ ದೊರಿನ ಕಸದಲ್ಲಿ ಕೇಳಿದೆ ಅಂತ ಹಾಂಡೀರ್ ಜೊತೆ ಮನ ಯೋ ಜಹಾನ್ ಮನದಕ್ಕೆ ಪ್ರೋಗ್ರಾಮ್ ಕೆ ಮೆಸೇಜ್ ಕೇಳಿ ಅಗೇನ್ ಸೈರ ಪಠಾನ್ ವೇಕೇನ ಸಲೋಮೆ ಫಾಸ್ ಕೈನೆ ವಜೀರ್ ತಾನೆ ವಫಾತ ಆ ನಯಾಬ್ ತಾ ಹಮ್ ನಶ್ನಾ ತಾ ಸುಂಬಲ್ ತಾ ವಫಾದ್ ಮುಜರಿ ಸನೆ ತಾ ಹಮ್ ನಶ್ನಾ ಅಚ್ಛಾ ನಯಾಬ್ ಜನ ಖೇಲ್ ತಾ ಅನ್ ಶಹಾನ್ ಕಸ ಯಮ್ ನಹಾನ್ ಅನ್ ಶಹಾನ್ ಓ ಸುಂಬಲ್ ವಫಾದ್ ಮುಜರಿ ಸನೆ ಹಮ್ ನಶ್ನಾ ನಾದಿಯಾ ಬಹಾರ ನೂರ್ ಎನೆ ಉಜಾಲ ಮರದ ಅಪಗೋಲ್ ಸಲ್ವಾ ಬಾದಿಯಾ ಸ್ಮಾಸಿಬ ಚೋಟಾ ಗುಲಾಲೆ ಚೋಟೆ ಮರ್ವಾ ಅನ್ ಮೆಸೂರ್ ಶೇಜಾನಿ ಮೆಸೂದ್ ಹಿಮ್ಮತ್ ದವಡ್ ಕಿರಣ್ ದವಡ್ ಇಲ್ಹಾಮ್ ಜರಿತಾಂ ಸಲಾಂ ವಾಲಿಕುಮ್ ಸಲಾಂ ದೈರ್ ಚುತಮನ್ನ ಶುಕ್ರಿಯಾ ಇಲ್ಹಾಮ್ ಜರಿತಾಂ ಸಲಾಂ ಇಲಾ ನೇಕ್ ಪನೆಗ ವರಸಲ್ ಪ್ರೋಗ್ರಾಮ್ ಊರ್ವಿ ಕೆನಹ ಅವಚೆ ಸವ್ಯೈ ಸವ್ಯೈ ಸವ್ಯೈ ಇಟ್ಸ್ ಮಿ ಸಲಾಂ ಫಾ ಫ್ರಾಮ್ ಕರ್ಕ ಹೆಲೋ ಹೈ Nice brother, how are you? I like your show. Special salam to Lord Lazimal or Shikhan Fatma Jirsane, Nadi Bahar, Gulale Shehzadi, Saira Patan, Omama Sumama Sumaya Samaha, Dirba Hatak, Anzal Hatak, Dham Salam. Walikum Salam. Dair Juta Behadaman Asada Wafa, Alloya Khadashi. ವರ್ಸಲಾ ವರ್ಸಲಾ ಚಿಕ್ಕಿಮ್ ನಿಕನ ಮಿರ್ನ ಚಿಕ್ಕಿಮ್ ನಿಕನ ಫರ್ಮೇಶ್ ಮೋಫಿಯಲ್ ಚಿಕ್ಕಿಮ್ ನಿಕನ ದ್ವಾ ಫರ್ಮೇಶ್ ನಶಿಬಿದಿ ಉದಾ ಸುಗಿ ಕನ ಚೇ ಬಹತನೂರ್ ಕಿ ಫರ್ಮೇಶ್ ಕಡೆ ಬಹತನೂರ್ ಬಾರ್ ಬಾರ್ ಚಿಕ್ಕಿಮ್ ನಿಕನ ಯೋ ಫರ್ಮೇಶ್ ಬಾರ್ ಬಾರ್ ಸೈದು ಯೋ ಜಹಾನ್ ಮನದಕ್ಕೆ ಶುಕ್ರಿಯಾ ರೀ ವರ್ಸಲಾ ಚಿಕ್ಕಿಮ್ ನಿ ಬಹತನೂರ ತೂ ಕಿಮ್ ಫರ್ಮೇಶ್ ಕಡೆ ರಫ್ತಾರ ಸರನ್ನ ಕವಿ ನದಾರ ಸರೋವರ್ ಖ್ವಾನ್ ಮಾಸೆ ಜನೋ ಖುಲೆ ಅಯ್ಯನ್ ಏನ್ ಶಿಂದಿ ಗೋಲ್ ಅವು ಖ್ವಾನ್ ಮಾಸೆ ಟೋಲ್ ಜನೋ ಖುಲೆ ಸಿರ್ಫ್ ಜನ